0: ಲಾಂಗ್ಹೆಲೋ ಎ ಪ್ರಾನ್ ಲಾಂಗ್ ಹೆಲೋ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ಸಾಮ್ ಥುವಾನ್ ಸಿ ಲಾಂಗ್ ಜು ನೈಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲ್ಲೊಂಗ ಮತ್ಸಿ ಪಾಂಗ್ಸಾಮ್ ನೈಜಿ ಕಪ್ರೆ ಕಫುಲೆ ಅಲ್ಲೊಂಗ್ ಜೊಂಗ್ ಸಿ ಲಾಂಗ್ ಪೆ ಜೊಯ್ ಥು ಪುಲೊ ತಂಗ್ತೆ ಲಬಾಂಗ್ ಸುವ ಲಾಂಗ್ ಚೆ ಹೋ ಥು ದೆ ತಹಾಯ್ ದೊಂಕೊಲ್ ಅಪೆನ್ ಲಾಂಗ್ ತು ಅಕುಂಗ್ ಅರಾಯಲೊಂಗ್ ಲಾಂಗ್ ಪಚಿ ತಿವೋಕ್ ಲೊಂಗ್ ಲೆ ದೆತ್ ನೈಜಿ ಜೊಂಗ್ ಸಿ ಲಾಂಗ್ ಚಿ ತಿವೋಕ್ ದು ಪುಲೊ ತಂಗ್ತೆ ಲಬಾಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂಗ್ ಪೌಡರ್ ಮತ್ತೆ ಅದುಗ್ ರಿಗ್ ಪೆನ್ ತಾಯ್ ನೈಜಿ ನಿಂಚಿ ಬಿಗ್ ಥಾ ಕಿಜುನ್ ಅಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಜಿ ಲಾಂಗ್ ಕಚು ಎನ ಹುತಾ ಇರಿ ಪೆನ್ ಚಿಫುವಕ್ ನಂಗ್ನೆ ಅಬೆ ಕಿ ದಿಂಗ್ ಕೆ ಥೊನ್ ತಾಂಗ್ ಅಹರ್ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಜಿ
1: লুনাং ডিং আলং পেন পুথত আদুন থলুন জিরার জেক সনাং চম্পা মিলিক পি কিলুন আলুন জির আলুন আলাম থে সিংভি কেমাং